ಯೋಗ ವಸಿಷ್ಠ ರಾಮಾಯಣ. ಯೋಗ ವಸಿಷ್ಠ ರಾಮಾಯಣ ನಿರ್ವಾಣ ಪ್ರಕರಣ ಉತ್ತರಾರ್ಧನ 81ನೇ ಅಧ್ಯಾಯಮಾ ಕಾಲರಾತ್ರಿ ಅನೆ ಅನ ರೋಮಾಂಚಕ ನೃತ್ಯನು ವರ್ಣನ ಮಳಿ ಆವೆ. ಮಹರ್ಷಿ ವಸಿಷ್ಠೆ ಸಮಾಧಿಮಾ ಭಗವಾನ್ ರುದ್ರ ಸಾಥೆ ಕಾಲರಾತ್ರಿ ದೇವಿಯನ್ನು ಅತೀವ ಭೀಷಣ ನೃತ್ಯನು ದರ್ಶನ ಕರ್ಯು. અને પછી તેનું વર્ણન ભગવાન રામચંદ્ર સામે કર્યું. ત્યારે